ಬಿಡಿಯ ಮೇಲ ನನ್ನೇ ನಮ್ಮ ದೇವ ನಾ ಪೈ ದಾಲಿರಾದ ಹೃದಯ ಬಿತ್ತರಾದ ದೈವವು ಏನಿಕೇಶೆ ಸ್ತ್ರೀನೇ ತೃಪ್ತಿ ಕೇಶೆ ಸ್ತ್ರೀನೇ ತೃಪ್ತಿ ಕೇಶಿ ಮಾ ಪೈ ಬಿಸಿ ಸಂಡೇ ಪಿಕ್ಚರ್ ಮಂಡೇ ಬಿಸಿ ಯುಜೆ ಸರ್ಕಾರ.